ಅಭಯಂತ ಸಾಧಕಿ ಶೋಭಾ ಮುಹಿತೆ ಮುಚಿ ಸಾಧಕಿ ಶೋಭಾ ಮುಹಿತೆ ಮುಚಿ ಸಾಧಕಿ ಶೋಭಾ ಸಾಧ ಬಣಯಾಯಿ ನಾನಕ ಸಾಧ ಪ್ರಭೇದ ನ ಪಾಯಿ ಸಲೋಕ ಮನ ಸಾಚಾ ಮುಖ ಸಾಚಾ ಸೋಯೇ ಅವರ್ಣ ಪೇಖ್ಯ ಕೋಯೇ ನಾನಕ ಹೇ ಲಕ್ಷಣ ಬ್ರಹ್ಮ ಜ್ಞಾನಿ ಹೋಯ ಅಷ್ಟಪದಿ ಬ್ರಹ್ಮ ಜ್ಞಾನಿ ಸದಾ ನಿರ್ಲೇಪ ಜಯಸೆ ಜಲಮಹ ಕಮಲೆ ಅಲೇಪ ಬ್ರಹ್ಮ ಜ್ಞಾನಿ ಸದಾ ನಿರ್ದೋಖ ಜಯಸೆ ಸೂಖ ಸರ್ವ ಕಹ ಸೋಖ ಬ್ರಹ್ಮ ಜ್ಞಾನಿ ಕೈ ದೃಷ್ಟ ಸಮಾನ ಜಯಸೆ ರಾಯ ರಂಕ ಕಹ ಲಾಂಗೆ ತೋಲ ಪುವಾನ ಬ್ರಹ್ಮ

ರೋಗೇ ನಮ ಸಂಸಾರ ನಮ ಮಂತ್ರ ಮಂತ್ರ ನಮೋ ಜಂತ್ರ ಜಂತ್ರ ನಮೋ ಇಷ್ಟ ಇಷ್ಟೇ ನಮೋ ತಂತ್ರ ತಂತ್ರ ಸದಾ ಸಚುದಾನ ಸರ್ವಂ ಪ್ರಣಾಸಿ ಅನುಪೇ ರೂಪೇ ಸಮಸ್ತ ನಿವಾಸಿ ಸದಾ ಸಿದ್ಧತಾ ಬದ್ಧತಾ ಬಿರುದ್ಕರ್ತ ಅದೋ ಊರ್ಧ ಅರ್ಧಂಗ್ ಅಗಂಗ್ ಓಗ ಹರ್ತಾ ಪರಂ ಪರಂ ಪರಮೇಶ್ವರಂ ಪ್ರೋಷಪಾಲಂ ಸದಾ ಸರ್ವದಾ ಸಿದ್ಧಾತ ದಯಾಲಂಗ್ ಅಶೇದಿಯ ಭೇದಿಯ ನಾಮಂಗ ಕಾಮಂಗ್ ಸಮಸ್ತೋ ಪರಾಜಿ ಸಮಸ್ತಸ್ತಾಮಂಗ್ ತೇರಾ ಜೋರ ಚಾಚುರಿ ಶಾಂದ ಜಲೇ ಹ ಥಲೇ ಹ ಪೀತ ಪೇ ಹ ಪ್ರಭು ಹ ಜೂ ಹ ದೇಸ ಭೇಸ ಭುಜಾಂಗ ಪ್ರಯಾತ್ ಛಂದ ಅಗಾಧ್ಯ ಬಾಧ್ಯ ನಂದಿ ಸುರಭೆ ನಮೋ ಸರ್ಮಾನೆ ಸಮಸ್ತಿ ನಧಾನೆ ನಮಸ್ತಮಂಗರ್ನಾಥೆ ನಮಸ್ತಮಂಗ್ ಪ್ರಮಾಥೆ ನಮಸ್ತಮಂಗ ಗಂಜೆ ನಮಸ್ತಮಂಗ ಪಂಜೆ ನಮಸ್ತಮಂಗ ಕಾಲೇ ನಮಸ್ತಮಂಗ ಪಾಲೆ ನಮೋ ಸರ್ವದೇಶೇ ನಮೋ ಸರ್ಪೇಶೇ ನಮೋ ರಾಜೇ ನಮೋ ಸಾಜೇ ನಮೋ ಶಾಹೇ ನಮೋ ಮಾಹ ಮಾಹೇ ನಮೋ ಗೀತ ಗೀತೆ ನಮೋ ಪ್ರೀತ ಪ್ರೀತೆ ನಮೋ ರೋಗ ರೋಗೇ ನಮೋ ಶೋಕ ಶೋಕೇ ನಮೋ ಸರ್ವರೋಗೇ ನಮೋ ಸರ್ಪೋಗೇ ನಮೋ ಸರ್ವಜೀತಂಗ್ ನಮೋ ಸರ್ಪೀತಂಗ್ ನಮೋ ಸರ್ವಜ್ಞಾನಂಗ್ ನಮೋ ಪ್ರಮತಾನಂಗ್ ನಮೋ ಸರ್ವಮಂತ್ರಂಗ್ ನಮೋ ಸರ್ವಜಂತ್ರಂಗ್ ನಮೋ ಸರ್ವದೃಸ್ಸಂಗ್ ನಮೋ ಸರ್ವಕೃಸ್ಸಂಗ್ ನಮೋ ಸರ್ವರಂಗೇ ದ್ರಭಂಗೀಯ ರಂಗೇ ನಮೋ ಜೀವ ಜೀವಂಗ್ ನಮೋ ಬೀಜ ಬೀಜಯ ಖಿಜ್ಜಯ ಬಿಜ್ಜಯ ಸಮಸ್ತಂಗ್ ಪ್ರಸಜ್ಜೇ ಕೃಪಾಲಂಗ್ ಸ್ವರೂಪೇ ಕುಕರ್ಮಂಗ್ ಪ್ರಣಾಸಿ ಸದಾ ಸರ್ವದಾ ಹೃದಸಿದ್ಧಂಗ್ ನಿವಾಸಿ ಚರ್ಪಡ ಶಾಂತ ತ್ವ ಪ್ರಸಾದ ಅಮೃತ ಕರ್ಮೇ ಅಮೃತ ಧರ್ಮಯ ಖಾಲ ಜೋಗೆಯ ಚಾಲ ಭೋಗೆಯ ಚಾಲ ರಾಜೆಯ ಟಾಲ ಸಾಜಯ ಖಲ ಧರ್ಮಂಗ್ ಅಲ್ಲಾಹ್ ಕರ್ಮಂಗ್ ಸರ್ವಂಗ್ ದಾತಾ ಸರ್ವಂಗ್ ಜ್ಞಾತಾ ಸರ್ವಂಗ್ ಭಾನೆ ಸರ್ವಂಗ್ ಮಾನೆ ಸರ್ವಂಗ್ ಪ್ರಾಣಂಗ್ ಸರ್ವಕ್ತರಾನಂಗ್ ಸರ್ವಭುಕ್ತಾ ಸರ್ವಂಗ್ ಜುಗ್ತಾ ಸರ್ವಂಗ್ ದೇವಂಗ್ ಸರ್ವಂಗ್ ಪೇಮ.